ಸೇರಿಸಿ ನಂ ವೇಣುತ್ತಲೈವನೇ ವಾಳ್ನಿಗತ್ತೆ ಮುತ್ತಗಲ್ ಕಾಟ್ಟೆ ಮುರುವಲ நல்லாதல் மலையணைய உத்தகல் போல் திரு